ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳಿ ಲಂಬೋದರ ರಕ್ತಾಂಬರಧರ, ಜಗನ್ನಾಥದಾಸರ ರಚನೆ ವೃಂದಗಾನದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ದ ಬಿಗ್ನಿಂಗ್ ಲೆಟ್ ಅಸ್ ಲಿಸನ್ ಟು ಲಂಬೋದರ ರಕ್ತಾಂಬರಧರ, ರಿಟನ್ ಬೈ ಜಗನ್ನಾಥದಾಸ, ಸಂಗ್ ಇನ್ ಕೋರಸ್,

ಬಲ್ಲವರಿಗಿಲ್ಲಿದೆ ವೈಕುಂಠ. ಹಾಡಿದರೆ ಲತಾ ಜಹಗೀರ್ದಾರ್, ರಚನೆ ವ್ಯಾಸರಾಯರು. ಬಲ್ಲವರಿಗಿಲ್ಲಿದೆ ವೈಕುಂಠ, ರಿಟನ್ ಬೈ ವ್ಯಾಸರಾಯ, ಸಾಂಗ್ ಬೈ ಲತಾ ಜಹಗೀರ್ದಾರ್.

ಭಾಗ್ಯಾದ ಲಕ್ಷ್ಮೀಬಾರಮ್ಮ ಪುರಂದರದಾಸರ ರಚನೆ, ಹಾಡಿದ್ದಾರೆ ಎಂಎಲ್ ವಸಂತಕುಮಾರಿ. ಭಾಗ್ಯಾದ ಲಕ್ಷ್ಮೀಬಾರಮ್ಮ ರಿಟನ್ ಬೈ ಪುರಂದರದಾಸ, ಸಾಂಗ್ ಬೈ ಎಂಎಲ್ ವಸಂತಕುಮಾರಿ.

ಡಾಕ್ಟರ್ ವಿದ್ಯಾಭೂಷಣ ಅವರ ಸ್ವರದಲ್ಲಿ ಪುರಂದರದಾಸರ ಮತ್ತೊಂದು ರಚನೆ, ಏನು ಧನ್ಯಳೋ ಲಕ್ಷ್ಮಿ ಎಂತಮಾನ್ಯಳೋ. ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ, ಏನು ಧನ್ಯಳೋ ಲಕ್ಷ್ಮಿ ಎಂತಮಾನ್ಯಳೋ.

ಇದು ನಿನಗೆ ಧರ್ಮವೇ ಇಂದಿರೇಶ ಜಗನ್ನಾಥದಾಸರ ರಚನೆ ಹಾಡಿದ್ದಾರೆ ಶಿವಾನಂದ ಪಾಟೀಲ್ ಇದು ನಿನಗೆ ಧರ್ಮವೇ ಇಂದಿರೇಶ ಸಂಗ್ ಬೈ ಶಿವಾನಂದ ಪಾಟೀಲ್ ರಿಟನ್ ಬೈ ಜಗನ್ನಾಥದಾಸ

ಲತಾ ಜಹಗೀರ್ದಾರ್ ಅವರ ದನಿಯಲ್ಲಿ ಬಸವಣ್ಣನವರ ವಚನ ನಂಬಿ ಕರೆದರೆ ಓ ಎಂಬ ಶಿವನು. ಲತಾ ಜಹಗೀರ್ದಾರ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವಣ್ಣ, ನಂಬಿ ಕರೆದರೆ ಓ ಎಂಬ ಶಿವನು.

ಈಗ ಅಖಂಡೇಶ್ವರ ಅವರ ವಚನ ಎಲ್ಲಿ ನೋಡಿದಲ್ಲಿ ನೀನೇ ದೇವ ಹಾಡಿದರೆ ಲತಾ ಜಹಗೀರ್ದಾರ್ ಲತಾ ಜಹಗೀರ್ದಾರ್ ನೌ ಪ್ರೆಸೆಂಟಿಂಗ್ ವಚನ ರಿಟನ್ ಬೈ ಅಖಂಡೇಶ್ವರ ಎಲ್ಲಿ ನೋಡಿದಡಲ್ಲಿ ನೀನೇ ದೇವಾ

ಶಿವಾನಂದ ಪಾಟೀಲ್ ಹಾಡಿರುವ ಅಲ್ಲಮಪ್ರಭು ವಿರಚಿತ ವಚನ ಕಲ್ಯಾಣವೆಂಬ ಪ್ರಣತಿಯಲ್ಲಿ. ಕಲ್ಯಾಣವೆಂಬ ಪ್ರಣತಿಯಲ್ಲಿ ರಿಟನ್ ಬೈ ಅಲ್ಲಮಪ್ರಭು, ಸಂಗ್ ಬೈ ಶಿವಾನಂದ ಪಾಟೀಲ್.

ನಂಬರು ನೆಚ್ಚರು ಬರಿದೇ ಕರೆವರು ಬಸವಣ್ಣನವರ ವಚನ ಹಾಡಿದರೆ ಗಣಪತಿ ಭಟ್ ಗಣಪತಿ ಭಟ್ ಪ್ರೆಸೆಂಟಿಂಗ್ ನಂಬರು ನೆಚ್ಚರು ಬರಿದೇ ಕರೆವರು ರಿಟನ್ ಬೈ ಬಸವಣ್ಣ

ಇದು ಇಂದಿನ ಭಕ್ತಿ ಕುಸುಮಾಂಜನಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು ಇನಿಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಅಮೃತ ವೆಂಕಟೇಶ್ ಭಾಗವಹಿಸುವ ವಿದ್ಯಾರ್ಥಿನಿ ಶಾರದಾ ಎಂ
1: ನಮಸ್ತೆ ಮೇಡಂ
2: ನಮಸ್ತೆ ಶಾರದಾ ಕಳೆದ ತರಗತಿಯಲ್ಲಿ ಸ್ವಾತಿ ತ್ರಿನಾಳ್ ಅವರ ಹಮೀರ್ ಕಲ್ಯಾಣಿ ರಾಗದ ಕೃತಿ ಗಾಂಗೆಯ ವಸನಧರ ಪಲ್ಲವಿ ಅನುಪಲ್ಲವಿ ಮುಗಿಸ್ಬಿಟ್ಟು ಚರಣ ಶುರು ಮಾಡಿದ್ದೀವಿ
1: ಹೌದು
2: ಚರಣದ ಮೊದಲನೇ ಸಂಗತಿ ಹಾಡಿ
1: ಸರಿ

0: ಅದು ಮಪದ ಪ ಪ ಮೂರು ಅಕ್ಷರ
1: ಪ ಮೂರು ಹೌದು ಮ ಪ ದ ಪ ಎರಡು ಒಂದು ಧೃತದಲ್ಲಿ ಬರುತ್ತೆ ಒಂದು ಅಕ್ಷರ ಎರಡನೇ ಧೃತದಲ್ಲಿ ಬರುತ್ತೆ ಮ ಪ ದ ಪ ಪದ ನಿ ಸ ಅದು ರಿಪೀಟ್ ಮಾಡುವಾಗ ಖಲನು ಅಲ್ಲಿ ಬಂದ್ಬಿಡ್ಬೇಕು ಸೊ ಸಮದಲ್ಲಿ ಖಲ ಪಣಿ ಅಂತ ಬರುತ್ತೆ ಈ ಸಂಗತಿ ಮಾಡೋಣ ಫಸ್ಟ್ ಮುಂದಿನ ಲೈನಿಂದ ಹಾಡ್ಕೊಂಡು ಬರೋಣ ಮೋಹನ್

ನೆಕ್ಸ್ಟ್ ಲೈನ್ ಎರಡು ಅಕ್ಷರ ಬಿಟ್ಟು ಪ್ರಾರಂಭ ಆಗುತ್ತೆ. ಪನ್ನಗೇಂದ್ರ ಶಯ ಸಾಧು ಜನಾವನ ತಕ್ಕ ಸಾಗೆ ಮೂರು ಕರ್ವೆ ದಾಸ ಸಾ ಸ ಇದಕ್ಕೆ ಸಾಹಿತ್ಯ ಪನ್.

0: ಮುಂದಿನ ತರಗತಿಯಲ್ಲಿ ಮಧ್ಯಮಕಾಲ ಸಾಹಿತ್ಯ ಹೇಳ್ಕೊಡ್ತೀನಿ
1: ಸರ್. ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಅಮೃತ ವೆಂಕಟೇಶ್, ಭಾಗವಹಿಸಿದ ವಿದ್ಯಾರ್ಥಿನಿ ಶಾರದಾ ಎಂ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯಲಿನ್ ವಾದನ ಕೇಳುವಿರಿ ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಡಾಕ್ಟರ್ ರಾಚಯ್ಯ ಹಿರೇಮಠ್ ಮೊದಲಿಗೆ ರಾಗ್ ಬಸಂತ್ ಮುಖಾರಿ
1: You are listening to violin recital by Shrimati Akka Mahadevi Hiremath. She is accompanied on tabla by Dr. Rachaya Hiremath. Listen to Hindustani violin recital by Shrimati Akka Mahadevi Hiremath. Rag Basant Mukhari.

0: ಮಠ್ ಅವರ ವಯಲಿನ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾಸಾತ್ ಡಾಕ್ಟರ್ ರಾಚಯ್ಯ ಹಿರೇಮಠ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಹೇಮಂತ್.
1: ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಹೇಮಂತ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಡಾಕ್ಟರ್ ರಾಜಯ್ಯ ಹಿರೇಮಠ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಶ್ರೀಮತಿ ಅಕ್ಕ ಮಹಾದೇವಿ ಹಿರೇಮಠ್. She was accompanied on tabla by Dr. Rajayya Hiremath. This program was contributed by Akashavani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾ ಹರ್ಟ್ಸ್ ಗಳು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇಂದು ಎಚ್ ಕೆ ನಾರಾಯಣ ಅವರ ಹಾಡುಗಾರಿಕೆಯನ್ನ ಕೇಳುವಿರಿ ಪಕ್ಕವಾದ್ಯದಲ್ಲಿ ಎಂಎಸ್ ಗೋವಿಂದಸ್ವಾಮಿ ಅವರಿಂದ ವಯಲಿನ್ ಎಂಟಿ ರಾಜಕೇಸರಿ ಅವರಿಂದ ಮೃದಂಗ ಎಂಎ ಕೃಷ್ಣಮೂರ್ತಿ ಅವರಿಂದ ಘಟ ಮೊದಲಿಗೆ ಕೇಳೋಣ ಭೂರಿ ಭಾಗ್ಯಲಹರಿ ಪ್ರತಾಪ ವರಾಳಿ ರಾಗ ಆದಿತಾಳದಲ್ಲಿದೆ ಜಯಚಾಮರಾಜೇಂದ್ರ ಒಡೆಯರವರ ಕೃತಿ
1: ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ ಡಿಯರ್ ಲಿಸ್ನರ್ಸ್ ಇನ್ ಟುಡೇಸ್ ಪ್ರೋಗ್ರಾಂ ವಿ ಪ್ರೆಸೆಂಟ್ ಅ ವೋಕಲ್ ರೆಸೈಟಲ್ ಬೈ ಎಚ್ ಕೆ ನಾರಾಯಣ ಹಿ ಇಸ್ ಅಕಂಪನೀಡ್ ಆನ್ ದಿ ವಯಲಿನ್ ಬೈ ಎಂಎಸ್ ಗೋವಿಂದಸ್ವಾಮಿ ಆನ್ ದಿ ಮೃದಂಗಂ ಬೈ ಎಂ ಟಿ ರಾಜಕೇಸರಿ ಆನ್ ದಿ ಘಟ ಬೈ ಎಂ ಎ ಕೃಷ್ಣಮೂರ್ತಿ ಎಚ್ ಕೆ ನಾರಾಯಣ begins his recital with the composition of Jayachamarajendra Odeyar. Bhuri Bhagya Lahari, set to Pratapa Varali Raga, Adithala.

0: ಇನ್ನೀಗ ಜೈಚಾಮ ರಾಜೇಂದ್ರ ಒಡೆಯರ್ ಅವರ ಮತ್ತೊಂದು ಕೃತಿ ಶುದ್ಧ ತೋಡಿರಾಗ ಖಂಡಜಾತಿ ತ್ರಿಪುಟ ತಾಳದಲ್ಲಿದೆ ಮಾತಂಗ ಕನ್ಯಾಂ.
1: ನೌ ಲಿಸನ್ ಟು ಮಾತಂಗ ಕನ್ಯಾಂ, ಸೆಟ್ ಟು ಶುದ್ಧ ತೋಡಿರಾಗ ಖಂಡಜಾತಿ ತ್ರಿಪುಟ ತಾಳ, ಅ ಕಾಂಪೋಸಿಷನ್ ಆಫ್ ಜಯಚಾಮರಾಜೇಂದ್ರ ಒಡೆಯರ್.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೆಚ್.ಕೆ. ನಾರಾಯಣ ಅವರಿಂದ ಹಾಡುಗಾರಿಕೆಯನ್ನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಎಂ.ಎಸ್. ಗೋವಿಂದಸ್ವಾಮಿ ಅವರಿಂದ ವಯಲಿನ್, ಎಂ.ಟಿ. ರಾಜಕೇಸರಿ ಅವರಿಂದ ಮೃದಂಗ, ಎಂ.ಎ. ಕೃಷ್ಣಮೂರ್ತಿ ಅವರಿಂದ ಘಟ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, in today's program, you were listening to a vocal recital by H.K. Narayana. He was accompanied on the violin by M.S. Govindaswamy, on the mridangam by M.T. Rajakesari, on the ghata by M.A. Krishnamurthy. This Carnatic classical music program is a contribution of Akashavani Bengaluru.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನು ಮುಂದೆ ಕೇಳಿ ಆಕಾಶವಾಣಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಈಗ ಕೇಳಿ ಸೂರ್ಯರಾಗ ಆದಿ ತಾಳದಲ್ಲಿ ವಾದ್ಯವೃಂದ ಆಕಾಶವಾಣಿ ಡಿಯರ್ ಲಿಸ್ನರ್ಸ್ ಯು ಆರ್ ಟ್ಯೂನ್ಡ್ ಇನ್ ಟು ಅಮೃತವರ್ಷಿಣಿ Indian classical music channel. Continuing the classical program, we now bring you an instrumental ensemble by the staff artists of Akashvani. Now, let us listen to an instrumental ensemble in Surya Raga and Adi Tala.

ಕೇಳುಗರೆ, ಇದುವರೆಗೂ ನಿಲಯದ ಕಲಾವಿದರಿಂದ ವಾದ್ಯವೃಂದ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ದಿಸ್ ಪ್ರೋಗ್ರಾಂ ವಾಸ್ ಕಂಪೈಲ್ಡ್ ಅಂಡ್ ಪ್ರೊಡ್ಯೂಸ್ಡ್ ಇನ್ ದ ಸ್ಟುಡಿಯೋಸ್ ಆಫ್ ಆಕಾಶವಾಣಿ ಬೆಂಗಳೂರು.

0: 100.1 ಮೆಗಾಹರ್ಟ್ಸ್ ಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಂದು ಮಾಧವ ಪಾಠಕ್ ಅವರಿಂದ ರುದ್ರವೀಣಾ ವಾದನ ಕೇಳುವಿರಿ ರಾಗ್ ಶಿವತೋಡಿ ಆಲಾಪ್ ಜೋಡ್ಜಾಲ ಗತ್ ಜಪ್ತಾಲ್ನಲ್ಲಿ ನಿಬದ್ಧವಾಗಿದೆ
1: ಲಿಸನ್ ಟು ಹಿಂದೂಸ್ತಾನಿ ರುದ್ರವೀಣಾ ರಿಸೈಟಲ್ ಬೈ ಡಾಕ್ಟರ್ ಬಿಂದು ಮಾಧವ ಪಾಠಕ್ ರಾಗ್ ಶಿವತೋಡಿ ಆಲಾಪ್ ಜೋಡ್ಜಾಲ ಗತ್ ಜಪ್ತಾಲ್

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಂದು ಮಾಧವ್ ಪಾಠಕ್ ಅವರಿಂದ ರುದ್ರವೀಣಾ ವಾದನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಪ್ರಸ್ತುತಿ.
1: ಯು ಆರ್ ಲಿಸ್ನಿಂಗ್ ಟು ರುದ್ರವೀಣಾ ರಿಸೈಟಲ್ ಬೈ ಡಾಕ್ಟರ್ ಬಿಂದು ಮಾಧವ್ ಪಾಠಕ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: This program is the contribution of Akashvani Dharwad, Anytime Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸಂಗೀತ ಪ್ರಿಯರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಮೇಘನಾ ಮೂರ್ತಿ ಬಲ್ನಾಡ್ ಅವರ ಹಾಡುಗಾರಿಕೆಯನ್ನು ಪಕ್ಕವಾದಿದಲ್ಲಿ ವೈಲಿನ್ ಸಹಕಾರ ನೀಡುತ್ತಾರೆ ವಿದ್ವಾನ್ ಮೈಸೂರು ಆರ್ ದಯಾಕರ್ ಮೃದಂಗ ಸಹಕಾರ ಎಂಆರ್ ಸಾಯಿನಾಥ್ ಮೊದಲಿಗೆ ಶೋಭಿಲ್ಲು ಸಪ್ತಸ್ವರ ಜಗನ್ಮೋಹಿನಿ ರಾಗ ರೂಪಕ ತಾಳದಲ್ಲಿದೆ ತ್ಯಾಗರಾಜರ ರಚನೆ ದಿಸ್ ಇಸ್ ರಾಗಂ 24/7 ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್ ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ ಡಿಯರ್ ಲಿಸ್ನರ್ಸ್ ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಮೇಘನಾ ಮೂರ್ತಿ ಬಲ್ನಾಡ್ ಶೀಸ್ ಅಕಂಪನೀಡ್ ಆನ್ ದ ವೈಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್ To begin with, Shobhillu Saptaswara, a composition of Tyagaraja set to Jagan Mohini Raga Rupakatala.

ಇನ್ನೀಗ ಶುದ್ಧ ಧನ್ಯಾಸಿ ರಾಗ ಮಿಶ್ರಛಾಪು ತಾಳದಲ್ಲಿ ನಿಬದ್ಧವಾಗಿರುವ ಸ್ವಾತಿ ತಿರುನಾಳರ ರಚನೆ ಸಾಮೋದಂ ಚಿಂತಯಾಮಿ ನೌ ಸಾಮೋದಂ ಚಿಂತಯಾಮಿ ಎ ಕಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಸೆಟ್ ಟು ಶುದ್ಧ ಧನ್ಯಾಸಿ ರಾಗ ಮಿಶ್ರಛಾಪು ತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೇಘನಾ ಮೂರ್ತಿ ಬಲ್ನಾಡ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ವೈಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರದಲ್ಲಿ ಎಂಆರ್ ಸಾಯಿನಾಥ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ವರಾಳಿರಾಗ ಆದಿತಾಳದಲ್ಲಿ ನಿಬದ್ಧವಾಗಿರುವ ಪಾಪನಾಶಂ ಶಿವನ್ನವರ ಕೃತಿ ಕಾವಾವಾ. Dear listeners, you are listening to vocal rendition by Meghana Murthy Balnad. She is accompanied on the violin by Vidwan Mysuru R. Dayakar, on the mridangam M. R. Sainath. Now, continuing the program, let us listen to a composition of Papanasham Shivan set to Varaliraga Aditala Kavava.

ಓಡಿಬಾರಯ್ಯ ಮೋಹನ ಪುರಂದ್ರದಾಸರ ದೇವರನಾಮ ಶ್ರೀರಾಗ ಆದಿತಾಳದಲ್ಲಿದೆ. ಓಡಿಬಾರಯ್ಯ ಮೋಹನ ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದ್ರದಾಸ ಸೆಟ್ ಟು ಶ್ರೀರಾಗ ಆದಿತಾಳ.

ಇದುವರೆಗೂ ಮೇಘನಾಮೂರ್ತಿ ಬಲ್ನಾಡ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್ ಮೃದಂಗ ಸಹಕಾರ ನೀಡಿದವರು ಎಂಆರ್ ಸಾಯಿನಾಥ್ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ In today's program, you were listening to vocal rendition by Meghanamurthy Balnad. She was accompanied on the violin by Vidwan Mysuru R. Dayakar on the mridangam M. R. Sainath. This program is a contribution of Akashvani Bengaluru. Anytime, Indian music.